0: ಆಕಾಶವಾಣಿ ಮುಂಬೈ ಕೇಂದ್ರ.
1: ಮಹಾರಾಷ್ಟ್ರ ಶಾಸನಾಚಾ ಮರಾಠಿ ಭಾಷಾ ವಿಭಾಗಾಚಾ ಪ್ರಾಯೋಜಿತ ಕಾರ್ಯಕ್ರಮ ಅಭಿಜಾತ ಮರಾಠಿ ಆಪಲಿ ಮರಾಠಿ ದರ ರವಿವಾರಿ ಸಕಾಳಿ 7:25 ಮಹಾರಾಷ್ಟ್ರದಲ್ಲಿ ಸರ್ವ ಆಕಾಶವಾಣಿ ಕೇಂದ್ರಗಳ ಪ್ರಸಾರಿತ ಹೋಯಿಲ್. ತೆವಾ ನಕ್ಕಿ ಐಕಾ ಪ್ರಾಯೋಜಿತ ಕಾರ್ಯಕ್ರಮ ಅಭಿಜಾತ ಮರಾಠಿ ಆಪಲಿ ಮರಾಠಿ.
0: ಅತ ಐಕೂಯಾ ಪ್ರಾಯೋಜಿತ ಕಾರ್ಯಕ್ರಮ ದಿಲ್ ಖುಲಾಸ್.

ಬಂದಿ, ನವರನ ಕೇಳಿ ನಸ ಬಂದಿ, ದೋಣ ಮೂಲ ಗರಮದಿ, ನಾಯಕ ಶಾಸಿ ವಾನ ಬಾಯಿಗ, ಸಂಸಾರ ಮಾಜಾ ಚಾನ್, ಸಂಸಾರ ಮಾಜಾ ಚಾನ ಬಾಯಿಗ, ಸಂಸಾರ ಮಾಜಾ ಚಾನ್. ಸಡಾ ಸರವನ ರೋಜ ಕರಿತೆ, ಅಂಗನಾಥ ರಂಗೋಳಿ ಕಾಡಿತೆ, ಸಡಾ ಸರವನ ರೋಜ ಕರಿತೆ, ಅಂಗನಾಥ ರಂಗೋಳಿ ಮಿ ಕಾಡೈತೆ, ಅಂಗನ ಮಾಜೆ ಚಾನ್ ಬಾಯಿಗ, ಸಂಸಾರ ಮಾಜಾ ಚಾನ್, ಸಂಸಾರ ಮಾಜಾ ಚಾನ್ ಬಾಯಿಗ, ಸಂಸಾರ ಮಾಜಾ ಚಾನ್. ಪಾನಚಿ ಬಾಂಡಿ ರೋಜ ಗಾಸತೆ, ಶಿವಯ ಪಾಣಿ ಗಾಳುನ ಭರತೆ, ಪಾನಚಿ ಬಾಂಡಿ ರೋಜ ಗಾಸತೆ, ಶಿವಯ ಪಾಣಿ ಗಾಳುನ ಭರತೆ, ನಾಯಕ ರಾಗಾನ ಬಾಯಿಗ, ಸಂಸಾರ ಮಾಜಾ ಚಾನ್, ನಾಯಕ ಶಾಚಿ ಗಾನ ಬಾಯಿಗ, ಸಂಸಾರ ಮಾಜಾ ಚಾನ್. ವರ್ಗಳಾನೆ ಪಾನಿ ಕಾಡತೆ, ವರ್ಗಳಾನೆ ಪಾನ ಕಾಡತೆ, ಗ್ಲಾಸ ಮಧ್ಯೆ ಪಾನಿ ಘೇತೆ, ಗ್ಲಾಸ ಮಧ್ಯೆ ಪಾನಿ ಘೇತೆ, ಸ್ವಚ್ಛತೆ ಮಹತ್ವ ಪಾಳತೆ ಬಾಯಿಗ, ಸಂಸಾರ ಮಾಜಾ ಚಾನ್ ಬಾಯಿಗ, ಸಂಸಾರ ಮಾಜಾ ಚಾನ್, ಸಂಸಾರ ಮಾಜಾ ಚಾನ್ ಬಾಯಿಗ, ಸಂಸಾರ ಮಾಜಾ ಚಾನ್. ಶೌಚಾಲಯಾಚಾ ವಾಪರ ರೋಜ ಕರಿತೆ, ಶೌಚಾಲಯಾಚಾ ವಾಪರ ರೋಜ ಕರಿತೆ, ರೋಗ ರಾಯಿತೆ ನಿರ್ಮೂಲನ ಕರಿತೆ, ರೋಗ ರಾಯಿತೆ ನಿರ್ಮೂಲನ ಕರಿತೆ, ವಾಡವಿತೆ ದೇಶಾಚಿ ಶಾನ್ ಬಾಯಿಗ, ಸಂಸಾರ ಮಾಜಾ ಚಾನ್, ಸಂಸಾರ ಮಾಜಾ ಚಾನ್ ಬಾಯಿಗ, ಸಂಸಾರ ಮಾಜಾ ಚಾನ್, ಸಂಸಾರ ಮಾಜಾ ಚಾನ್ ಬಾಯಿಗ. ಯಾಶಿವಾಯ್, ಆಜ್ ಮಾಣಸಾನಿ ಪರ್ಯಾವರಣಾಚಾ ರಾಜ ಚಾಲಲಾಯ, ಝಾಡ ತೋಡ ಚಾಲೂ ಆಯ್, ಆನಿ ಮನೂನ್ ಝಾಡೆ ದೇತಿ ಗಾರ ವಾರಾ ಏತಿ ಪಾವಸಾಚಾ ಧಾರಾ, ಝಾಡೆ ದೇತಿ ಗಾರ ವಾರಾ ಏತಿ ಪಾವಸಾಚಾ ಧಾರಾ. ಪರ್ಯಾವರಣಾತ್ ಪ್ರಾಣಿ ಮಾರು ನಕ, ಜಂಗ್ಲಿ ಪ್ರಾಣಿ ಮಾರು ನಕ, ಪ್ರಾಣಿಂಚಿ ಹತ್ಯಾ ಕೊರೂ ನಕ, ಜಂಗಲ್ ತೋಡ ಕೊರೂ ನಕ, ಹೇತ ಆಪಲೆ ಖರೆ ವರದಾನ ಆಯ್ತ. ಕಾಳಿ ಮಾತಿ ಕಾಳಿ ಸೋನೆ, ಪ್ರಾಣವಾಯುಚೆ ಕಾರ್ಖಾನೆ, ಯಾ ಝಾಡಮುಳ ಆಪಲ್ಯಾಲ ಶುದ್ಧ ಹವಾ ಮಿಳ್ತೆ, ಆನಿ ಮನೂನ್ ಝಾಡಾಚ ಮಹತ್ವ ಆಪಲ್ಯಾ ಕವಿತೆತೂನ್ ಸಾದರ್ ಕೇಳಲ ಆಯೆ, ಆಪಣ್ ಕಾಳಜಿಪೂರ್ವಕ ಐಕಾವ. ಬಹುಜನಂತ ಕೈವಾರಿ ಛತ್ರಪತಿ ಶಿವಾಜಿರಾಜೆ ಯಾಂಚಾಬದ್ದಲ್ ಮಾಜಾ ಮಾಹಿತಿನುಸಾರ ಮೀ ಪವಾಡ ಸಾದರ್ ಕರಿತ ಆಹೆ, ಆಪಣ್ ಕಾಳಜಿಪೂರ್ವಕ ಐಕಾವಾ ಹಿ ವಿನಂತಿ ಆಹೆ. ಓಂ ನಮೋ ಶ್ರೀ ಆಂಬೆ, ಓಂ ನಮೋ ಶ್ರೀ ಆಂಬೆ, ಕರೋನ ಪ್ರಾರಂಭ.

0: ಕರುಣ ಪ್ರಾರಂಭೆ ಡಪಾವರ ಹಾತ ತುಂತು ನ್ಯಾಸ, ಡಪಾವರ ಹಾತ ತುಂತು ನ್ಯಾಸ, ಡಪಾವರ ಹಾತ ತುಂತು ನ್ಯಾಸ. ಶಾಯಿರಹಾ ಮಹಾರಾಷ್ಟ್ರಾಚಾ ಪ್ರಾಣ, ಶಾಯಿರಹಾ ಮಹಾರಾಷ್ಟ್ರಾಚಾ ಪ್ರಾಣ, ಶಾಯಿರಹಾ ಮಹಾರಾಷ್ಟ್ರಾಚಾ ಪ್ರಾಣ. ಛತ್ರಪತಿ ಶಿವಾಜಿ ರಾಜಾಂಚೆ ಗಾತ ಗುಣಗಾನ ಜಿರಹಾಜಿ ಜಿ ಜಿ, ಛತ್ರಪತಿ ಶಿವಾಜಿ ರಾಜಾಂಚೆ ಗಾತ ಗುಣಗಾನ ಜಿರಹಾಜಿ ಜಿ ಜಿ. ಪೈಲ ಮೊದಲ ಮಾತ್ರ ಭೂಮಿಲ ಛತ್ರಪತಿ ಶಿವಾಜಿರಾಜ ಶಿವಾಜಿರ ಜಾಲಾಜಿರ ಹಾಜಿಜಿ, ಛತ್ರಪತಿ ಶಿವಾಜಿರ ಜಾಲಾಜಿರ ಹಾಜಿಜಿ. ಪೈಲ ಮುದ್ರ ಮಾತೃಭೂಮಿಲಾ ಕರ್ತು ಆಯ್ ಕಾರಣ ಯಾ ದೇಶಾಮಧ್ಯೆ ಅನೇಕ ನರರತ್ನ ಜನ್ಮದಿಲ್ಲ ಆಣಿ ತ್ಯಾಪೈಕಿ ಛತ್ರಪತಿ ಶಿವಾಜಿರಾಜೆ ಗೋ ಬ್ರಾಹ್ಮಣ ಪ್ರತಿಪಾಲಕ ಸ್ವಧರ್ಮ ಸಂರಕ್ಷಕ ಕೋಣತ್ಯಾ ಧರ್ಮವರ್ಗ ನ್ಯಾಯ ನಾಯಿ ಕಿರಾ ನಾಯಿ ಅಟ್ರಪಕರ ಜಾತಿಚೆ ಬಾವಳೆ ತ್ಯಾಂಚ್ಯಾ ಸೈನ್ಯಮಧ್ಯೆ ಸಮಾವಿಷ್ಟ ಹೋತೆ ಆಣಿ ಮನೂನ್ ಬಹುಜನಂತ ದೀನದಾತ ತುಮತಾಮತ ನಾತಕಾಯ ಜಯ ಶಿವರಾಯ ಜಿದೇ ಜಿದೋ ಉಮಾಯ್. ದುಸರಾ ಮುಜರಾ ಮಾತಾ ಪೀತ್ಯಾಲಾ, ದುಸರಾ ಮುಜರಾ ಮಾತಾ ಪೀತ್ಯಾಲಾ, ತ್ಯಾಚಾ ಗುರುಜ ನಾಲಾ, ಗುರುಜ ನಾಲಾಜಿರ ಹಾಜಿ ಜಿ, ಗುರುಜ ನಾಲಾಜಿರ ಹಾಜಿ ಜಿ, ಗುರುಜ ನಾಲಾಜಿರ ಹಾಜಿ ಜಿ. ತಿಸರ ಮುದ್ರಾ ಭಾರತ ಮಾತೆಲೋನ್, ತಿರಂಗಿ ಝೇಂಡಾಲಾ ತಿರಂಗಿ ಝೇ ಡ್ಯಾಲಾಜಿರ ಹಾಜಿ ಜಿ, ತಿರಂಗಿ ಝೇಂಡಾಲಾ ತಿರಂಗಿ ಝೇ ಡ್ಯಾಲಾಜಿರ ಹಾಜಿ ಜಿ, ತಿರಂಗಿ ಝೇಂಡಾಲಾ ತಿರಂಗಿ ಝೇಂಡಾಲಾ ಜಿರ ಹಾಜಿ ಜಿ ಜಿ. ಛತ್ರಪತಿ ಶಿವಾಜಿ ಮಹಾರಾಜ ಮಾದ, ಛತ್ರಪತಿ ಶಿವಾಜಿ ರಾಜ ಮಾದ ಬಹುಜನಾಂಚ ರಾಜ, ಛತ್ರಪತಿ ಶಿವಾಜಿ ರಾಜ ಮಾದ ಬಹುಜನಾಂಚ ರಾಜ. ಆನಿ ಮನೋನ್ ಛತ್ರಪತಿ ಶಿವಾಜಿ ರಾಜಾಚ ಕೃಪೆಚಿ ಧರುಣ ಆಸನ್, ಛತ್ರಪತಿ ಶಿವಾಜಿ ರಾಜಾಂಚ ಕೃಪೆಚಿ ಧರುಣ ಆಸನ್, ಲೋಕಶಾಹಿರ್ ಶಿವಾಜಿ ಖುಣೆ ಗಾತೋ ಪವಾಡ್ಯಾಸ, ಗ್ಯಾವಾ ಮನಾತ ಧ್ಯಾಸ ಜಿ ರಹಾಜಿ ಜಿ ಜಿ, ಗ್ಯಾವಾ ಮನಾತ ಧ್ಯಾಸ ಜಿ ರಹಾಜಿ ಜಿ ಜಿ. ಛತ್ರಪತಿ ಶಿವಾಜಿ ರಾಜಾಂಚಿ ಐಕಾ ಧಡಾಡಿ, ಛತ್ರಪತಿ ಶಿವಾಜಿ ರಾಜಾಂಚಿ ಐಕಾ ಧಡಾಡಿ, ಐಕಾ ಧಡಾಡಿ ಐಕಾ ಧಡಾಡಿ, ಸಾಂಗತೋ ಥೋಡಿ ಸಾಂಗತೋ ಥೋಡಿ, ಕರ್ಣಿ ಕೇಲಿ ಖುಪ ಮಾನ ವಾಪಾರ, ಕರ್ಣಿ ಕೇಲಿ ಖುಪ ಮಾನ ವಾಪಾರ, ಮಾನವ ರೂಪಿ ಧರುಣಿ ಅವತಾರ, ಮಾನವ ರೂಪಿ ಧರುಣಿ ಅವತಾರ, ಕೇಲೆ ಕೋಟಿ ಕೋಟಿ ಉಪಕಾರ ಜಿ ರಹಾಜಿ ಜಿ ಜಿ, ಕೇಲೆ ಕೋಟಿ ಕೋಟಿ ಉಪಕಾರ ಜಿ ರಹಾಜಿ ಜಿ ಜಿ, ಕೇಲೆ ಅಮಾವರ ಕೋಟಿ ಕೋಟಿ ಉಪಕಾರ ಜಿ ರಹಾಜಿ ಜಿ ಜಿ. ಮಲ ಯಾ ಠಿಕಾಣಿ ಸಂದೇ ದೇಣ್ಯಾಚಾ ಪ್ರಯತ್ನ ಕೇಲಾ ಆಣಿ ಮೀ ತ್ಯಾಂಚಾ ಶತಶಾರುಣ್ಯ ಆಹೆ. ಜಯ ಹಿಂದ್ ಜಯ ಮಹಾರಾಷ್ಟ್ರ.
1: ಶ್ರೋತೆಹೋ, ಆತ್ತಾಚ ಆಪಣ ಶಾಹಿರ ಶಿವಾಜಿ ಖುಣೆ ರಹಣಾರ ಚೋರಾಕಳಿ ತಾಲುಕಾ ಕಳಂ ಜಿಲ್ಹಾ ಧಾರಾಶಿವ ಯಾನ್ನಿ ಪ್ರಬೋಧನಪರ ಗಾಯಲೇಲೆ ಗಾಯನ ಆಣಿ ಪೋವಾಡ ಐಕಲಾತ್. ನಿವೇದನ ಹೋತ ಆಶಿಷ ಲಗಾಡೆ ಯಾಂಚ ಆಣಿ ಹಾ ಕಾರ್ಯಕ್ರಮಾಚೆ ಸಾದರಕರ್ತೆ ಹೋತೆ ಕಿಶೋರ್ ಪವಾರ್. ಹಾ ಕಾರ್ಯಕ್ರಮ ಆಪಣ ಐಕಲಾತ್ ಆಕಾಶವಾಣಿಚ್ಯಾ ಧಾರಾಶಿವ ಕೇಂದ್ರವರುನ್.